ಬಗೆಗೂ ಅರ್ರಿಗೆ ನಾವು ಒಂದಕ್ಕೆ ಸಿಮ್ಮ ಒಂದಕ್ಕೆ ನಾವು ಆಗಿಲ್ಲ ಅಬದಿಗೂ ಆ